ನೋವನ್ನು ತಿಳ್ಕೊಂಡು ನಿನ್ನುಳ್ಳ ಸಾಗೇರಾದಿದತಿ ಲಿಪ್ಪೋಳಿ ಭೂಗಾನ ಮೆನ್ನು ಚೊಲ್ಲಿ ತೇನಾ ನಿನ್ನುಳ್ಳೋ ಹೃದವರ್ಕಾಯಿಟ್ಟು ಮುಕ್ತಿಯೇ.